0: ಕಡಿಗೆ ವಲ್ಲಕು ಕಾರ್ ಪಲಕ್ನು ಅನ್ನೇ
1: ಹಲೋ ಮಹಾಪುಟ್ಟು ತನ್ನ ತುರು ಪಸೆದು ಅನ್ನೇ ಪಂದಂ ಅಲ್ಲುವ ಕನದ ಮೊಳೆಲ ಬೆಣ್ಣೆ
0: ಹಾಯ್ದವಗೆ ಅದಕ್ಕೆ ತತ್ಲು ಬೇತಿ ಬೆಣ್ಣೆ ಮುಳ್ಳೇನಿ ಸಾಲ ಬೂದೇ ಐ ಸದಾ ದಿಲೆನ್ನೆ ಮುಳ್ಳೇನಿ ಸಾಲ ಬೂದೇ ಐ ಸದಾ ದಿಲೆನ್ನೆ
1: ಅಯ್ಯಯ್ಯೋ ಮುಳ್ಳೇ ಬಲ್ಲೇ ತಲಂದೆ ಅಕ್ನೇ ಐಸೆ ಮುಳ್ಳೇ ಬಗ್ಗೆ ಉತ್ತುಂದೆ ಅಕ್ನೇ ಅಯ್ಯೋ ಮುಳ್ಳೇ ಅಮಾರು ಅಗ್ಗಿಯ ಇಲೇ ದಮ ಕಲಗ್ಗಿಯ.